ಓಂ ಶ್ರೀ ಸಾಯಿರಾಮ್ ಸರ್ವಲೋಕ ಸ್ವರೂಪಾಯ ಸತ್ಯ ಸಾಕ್ಷಾತ್ಕರಾಯ ಭಕ್ತ ಮಾನಸ ಪರಿಪಾಲಕನಾಯ ತ್ಯಜೋತಿ ಸ್ವರೂಪಾಯ ಸದ್ಗುರುನಾಥಾಯ ಸರ್ವದೇವಾದಿದೇವಾಯ ಸರ್ವವ್ಯಾಪಿ ಸ್ವರೂಪಾಯ ನಿತ್ಯ ಮಂಗಳಾಯ ಜಗದಾನಂದಕಾರಘನಾಯ ಮಮ ಮಾತಾಯ ಪಿತಾಯ ಗುರುಸ್ವರೂಪಾಯ ಸರ್ವೇಶ್ವರನಾಯ ಸಾಯಿನಾಥಾಯ ಜಯ ಶ್ರೀ ಸತ್ಯ ಸಾಯಿಬಾಬಾ ತವ ಪಾದ ಮಂಗಳಂ.